0: ಮುಖ್ಯಮಂತ್ರಿ ನಂಗರಂಗ್ ಸೇನಾಪತಿದಗಿ ಹಲಕ್ಪದ ಕಾಂಗ್ಪುಪಿ ಜಿಲ್ಲಾಗಿ ತಫೌ ಕುಕಿ ಬಿಲೇಸ್ಗಿ ಬಿಲೇಸ್ ಸಿಕ್ಕಿ ಯುಮ್ದ ಮಫಮದುಗಿ ಮಿಯಾಂಗು ಉನ್ನಬದ ವಾಫಮಸಿ ಫೊಂಗ್ದೊಕ್ಕಿ ಬನಿ. ಮಹಾಗ್ ನಹಾಯ್ ಲಂದಮಸ್ದ ಲರಿಬ ಕುಕಿ ಸಿಂಗ್ ಮಣಿಪುರಿ ಕುಕೀನಿ, ಮೈತೈ ಶಿಂಗ್ಸು ಮಣಿಪುರಿ ಮೈತೈನಿ, ನಗಾ ಶಿಂಗ್ಸು ಮಣಿಪುರಿ ನಗಾನಿ, ಲೆಮಿನರಿಬ ಕಾಂಗ್ ಖುನಿಮಕ್ ಮಣಿಪುರ್ ಮಸಾ ಆಗ್ತನಿ. ಫಾಜಿಲುಬದಗಿ ಥಾದೋರಕ್ಕಿಬ ಕುಕಿಗಿ ಮಿಯೋ ಇತ್ತರ ಮರಿ ಅದುಗಶು ಶ್ರೀ ಖ್ಯಮ್ಸಾನ ಉನದುನ ವರಿ ಶನರಕ್ಕಿ. ಅಸೋಯ ಅಂಗಾಮ್ ಯಾವುದರ ಮಕ್ಕಬು ಥಾದೋರಕ್ಕಿಬ ಅದುಗಿದಮಕ್ಸು ನುಂಗಾಯು ಫೊಂಗ್ದೊಕ್ಕಿ. ರಾಜ್ಯಸ್ಥ ಲೆಮಿನರಿಬ ಕಾಂಗ್ಪುರ್ ಖುನಿಮಕ್ನ ಅಮತು ಐಬಗಿ ವಾಕಲ್ಲೋನ್ ಹೇನ ಚಸಿಲ್ ಹನ್ನೆನಬಸು ಮುಖ್ಯಮಂತ್ರಿನ ಆಪಿಲ್ ಟೌಕಿ. ಕಾಂಗ್ಪೋಪಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ತಸು ಮಫಮದುಗಿ ಸರ್ಸ್ ಲುಸಿಂಗ್ಬಸಿಂಗ್ನ ಮುಖ್ಯಮಂತ್ರಿ ಬಹರಾವ್ ತಯಾಮ್ನ ಓಕಿ ಸರ್ಸ್ ಲುಸಿಂಗ್ಬಸಿಂಗ್ ಉನ್ನಬದುದ ಶ್ರೀ ಖ್ಯಾಮ್ಚಾನ ಹೈ ಹೌಕಿ ಒಪ್ಪು ನಮಕ್ ಕಾವುತೋಕ್ತುನ ರಾಜ್ಯಸದ ಶಾಂತಿ ಪುರಕ್ನಬ ಐಕೈಪುನ್ನ ಹೊನ್ನಮಿನರಸಿ ಹೊರಕ್ಲಿಬ ನಹರೋಳ್ ಸಿಂಗ್ ವಾಕಲೋನ್ ಅಫವ ಮೈಕೈದ ಲಂಜಿಂಗ್ಬದ ಸರ್ಸ್ ಲುಸಿಂಗ್ಬಸಿಂಗ್ನ ಥೌದಾಂಗ್ ಲೌಬಿನಬಸು ಮುಖ್ಯಮಂತ್ರಿನ ತಕ್ಷಣಕ್ಕೆ ಮಹಾಕ್ ಹಾಯಿ.
1: That cannot be denied. And secondly, we cannot deny that we are Manipuri. I am Manipuri Maitei, you are Manipuri Kuki, and Manipuri Naga. To restore peace is the only way to develop and our future. Low in the mark, he is mother. Nungai taba yam to hai koi Manipuri se. Pastor of Mphale, me and Mphale. We all pray to several years, the 14 boys. Thadore, Somda, Machet, Machet, Tawak, Sha, Umphange. ಅವು ಈ ತಪ್ಪು ಆಗ್ತದೆ ತಗೊಳ್ಳಿ ಅವರಿಗೆ ಲೇವಾಗಿಸಿ ಅದನ್ನು ಐದು ಕ್ರಿಸ್ತನ್ಗೆ ಸರ್ ಸಿ ಲೀಡರ್ಸ್ನಸು ಅಚ್ಚವರು ಲೋಬಿರಕ ಅಂತ ಲೈದಿವ ಮ್ಯಾಮ್ಸಿ ಲೋನ್ ವಕಲ್ ಫಾದರಗ ಟು ಆಲ್ ಕಮ್ಯುನಿಟೀಸ್ ಕೊಯ್ ಪುನ್ನೈ ದಬಯಾರೋಯ್ ಹೈಬದು ಮೆಸೇಜ್ ಬೇನಿಂಗ್ ಐಸು ನಮ್ಮ ಪಿಜಗೆ.
0: ಸೆಕ್ಯೂರಿಟಿ ಫೋರ್ಸ್ನ ಸಿಂಗ್ನಬ ಮಫಮ್ಸಿಂಗ್ದ ಆಪರೇಷನ್ ಸಥಬ ಮಿಯಾಮ್ದಗಿ ನಮ್ದನ ಸೆಲ್ ಖಾಯ್ಬಮದಿ ಆಯ್ನೆಯಾದವ ಥಬಕ್ಸಿಂಗ್ನ ಚೆನ್ನಬ ಮಿಯೋ ಸಿಂಗ್ ಫಾಗತ್ ಪಲೇಪ್ತ್ರಿ. ಮಣಿಪುರ್ ಪೊಲೀಸ್ಗೆ ಕಂಟ್ರೋಲ್ ರೂಮ್ನ ಥಾದರೊಪ್ಪ ಚೆರೋಲಮ್ಮದ ಹಾಯ್. ರಾಜ್ಯ ಪೊಲೀಸ್ ನಂಗರಾಂಗ್ ಇಂಫಾಲ್ ಈಸ್ಟ್ಗೆ ಇರಿಲ್ಬುಂಗ್ ಪೊಲೀಸ್ ಸ್ಟೇಷನ್ಗೆ ಮನುಂಗ್ ಚನ್ಬ ಕಲಿಕಾ ಬಮನ್ ಕಂಪು ಏರಿಯಾದಗಿ ಕೆವೈ ಕೆ ಎಲ್ಗೆ ಮಿಯೋ ಎಮ್ಮ ಫಾರೆ ಮಂಗೊಂಡಗಿ 9mm ಪಿಸ್ಟೋಲಮ್ಮ ಮ್ಯಾಗಜಿನ್ ಅನಿಯಮಸುಂಗ್ ನೋಯ್ ಮರು ಹಂಪುತರ ಫಂಗ್ಲೆ. ಮಹಾಕ್ ಮಿಯಾಮ್ದಗಿ ನಮ್ದನ ಸೆಲ್ ಖಾಯ್ಬಿರ ಚೆನ್ನಬ ಮಿಯೋಯ್ನೆ ಹರಿ. ಕಕ್ಸಿಂಗ್ ಜಿಲ್ಲಾಗಿ ವೈಖೋಂಗ್ ಪೊಲೀಸ್ ಸ್ಟೇಷನ್ಗೆ ಮನುಂಗ್ ಚನ್ನ ಲೈಬ ಐಹಾಂಗ್ ಬಿಲೆಸ್ ಗೆಟ್ಗೆ ಕೆಸಿಪಿ ಪಿ ಡಬ್ಲ್ಯೂ ಜಿಗೆ ಮಿಯೋ ಅಮಸು ಸೆಕ್ಯೂರಿಟಿ ಫೋರ್ಸ್ನ ಫಾರೆ ಮಹಾಕ್ಸು ಮಿಯಾಮ್ದಗಿ ನಮ್ದನ ಸೆಲ್ ಖಾಯ್ಬಿರ ಚೆನ್ನಬ ಮಿಯೋಯ್ನೆ ಹರಿ. ಅಮರಂದ ಮಣಿಪುರ್ ಪೊಲೀಸ್ ಅಮಸುಂಗ್ ಎನ್ ಸಿ ಬಿಗೆ ಅಪುನ್ಬ ಕಾಂಗ್ಬು ಅಮ್ಮನ ಸೊರಸಾನ್ಪುರ್ದ ಲೈಬ ಮಿಯೋಯ್ ಅಮ್ಮಗೆ ಯುಮ್ದಗಿ ಡಬ್ಲ್ಯೂ ವೈ ಟ್ಯಾಬ್ಲೆಟ್ ಕಿಲೋಗ್ರಾಮ್ ಕುನಿಟೋಯ್ರೋಮ್ ಫಾರೆ ಪೊಲಂ ಸಿಂಗ್ ಅದು ಪ್ಯಾಕೆಟ್ ತರ ಮಪ್ಪಂದ ಹಾಪ್ತನ ತಮ್ಮಂಬನಿ ಯುಮ್ ಅದುದಗಿ ಮಹೇಂದ್ರ ಬೋಲೆರೋ ಅಮಸು ಫಾಗತ್ಲೆ ಹರಿ. ಅಸ್ಸಾಂ ರೈಫಲ್ಸ್ನ ಸಿಂಧುನ ಸೈಯೋಲ್ ತರ ನಿಥುಶುಮ ಸತರಕ್ಪ ಬೋಕೆಸ್ನೆನ್ ಟ್ರೈನಿಂಗ್ ಲೋಯ್ಸಿನ್ ಕ್ರೆ ಟ್ರೈನಿಂಗ್ ಅದು ಸರುಕ್ ಯಾಕಿಬ ನಹರೋಳ್ ಸಿಂಗ್ದ ಸರ್ಟಿಫಿಕೇಟ್ ಸಿಂಗ್ ಖುಷಿ ನಕ್ರೆ. ಐ ಜಿ ಆರ್ ಸೌಟ್ಗೆ ಪಾವ್ನ ಹಾಯ್. ಇಂಫಾಲ್ ಏರಿಯಾದ ಲರಿಬ ನಹರೋಳ್ ಸಿಂಗ್ ಪುನ್ಸಿ ಮಹಿಂಗ್ ಅಮಸುಂಗ್ ಹಿಂಗ್ಬಗೆ ಥಾಕ್ ವಾಂಕತ್ ಹನ್ನನಬ ಅಸ್ಸಾಂ ರೈಫಲ್ಸ್ನ ಪಾಂಗ್ಥೊಕ್ಪ ಸಿವಿಕ್ ಆಕ್ಷನ್ ಪ್ರೋಗ್ರಾಮ್ ವಿಸರ್ಕಮ ಆಯ್ನ ಬೋಕೆಸ್ನೆನ್ ಟ್ರೈನಿಂಗ್ ಅದು ಪಾಂಗ್ಥೊಕ್ಕಿ ಬನಿ. ಹಾಸ್ಪಿಟಾಲಿಟಿಗೆ ಮರಿ ಲೈನನ ಪಾಂಗ್ಥೊಕ್ಪ ಟ್ರೈನಿಂಗ್ ಅದು ನಪಾಮಸ ತರಾಮಪ್ಪನ ಅಮಸುಂಗ್ ನುಪಿಮಸ ಕುನ್ಮಂಗಾನ ಸರುಕ್ ಯಾಕಿ. ಮಣಿಪುರ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ದಯನ್ ಹಾರ್ನೆಸ್ ಸ್ಕೀಮ್ಗೆ ಮಖಾದ ಕಾನ್ಸ್ಟೇಬಲ್ ಆಯ್ನ ಥವಕ್ ಚಾಲಕ ಮಿಯೋಯ್ ಕುಂಥ್ರಾಮಂಗಾಗಿ ವಾಸಕ್ ಲೌ ಅಮಸುಂಗ್ ಸಬ್ ಇನ್ಸ್ಪೆಕ್ಟರ್ ಆಯ್ನ ಪ್ರಮೋಷನ್ ಫಂಗ್ಲಬ ಮಿಯೋಯ್ ತರ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಯ್ನ ಪ್ರಮೋಷನ್ ಪೀರವ ಮಿಯೋಯ್ ತರೆತ್ಗಿ ಬೇಸ್ ಸ್ಟೇಟ್ಪಗಿ ಥೋರಂಗರಂಗ್ ಲಂಫೆಲ್ ಫಾತ್ ಲೈಬ ಕಮಿಷನರ್ ಆಫ್ ಎಕ್ಸೈಸ್ಗೆ ಆಫೀಸ್ ದು ಪಾಂಗ್ದೊಕ್ರೆ. ಥರಮರದ ಎಕ್ಸೈಸ್ಗೆ ಕಮಿಷನರ್ ಹುಂಗ್ಯೋ ವರ್ಸಂಗ್ ಯೌನ ಮಕೊಕ್ ಥೊಂಗ್ಬ ಆಫೀಸಲ್ ಕಯ ಸರ್ಕ್ ಯಾಕಿ. ತಾಬಿರಿವ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ. ಬ್ರಿಕ್ಸ್ ಲೈಬಾಕ್ ಸಿಂಗಿ ನುಪಿ ಮಂತ್ರಿ ಸಿಂಗ್ ಮಿಫಮ್ಗರಾಂಗ್ ಕೇರಳಂಗಿ ಕೋಸಿದ ಪಾಂಗ್ತೊಕ್ರೆ. ಕೇಂದ್ರಗೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಂತ್ರಾಲಯನ ಸಿಂಧುನ ಪಾಂಗ್ತೊಕ್ ಮಿಫಮ್ ಅದುದ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಂತ್ರಿ ಅನ್ನಪೂರ್ಣ ದೇಬಿ ಅಮಸುಂಗ್ ರಾಜ್ಯ ಮಂತ್ರಿ ಸಾವಿತ್ರಿ ಥಾಕೂರ್ ಸರುಕ್ ಯಾಕಿ. ಥೊರ್ಮದುದ ವಾಂಗಾಂಗ್ವದ ಅನ್ನಪೂರ್ಣ ದೇಬಿನ ಭಾರತ್ಗೆ ಬ್ರಿಕ್ಸ್ ಚೇರ್ಶಿಪ್ಗೆ ಮಖಾದ ಮರು ವಾಫಮ್ ಮರಿ ರೆಜಿಲಿಯನ್ಸ್ ಇನ್ನೋವೇಷನ್ ಕೋಆಪರೇಷನ್ ಅಮಸುಂಗ್ ಸಸ್ಟೈನೆಬಿಲಿಟಿಗೆ ಮತಾಂಗ್ದ ವಾಫಮ್ ಕಯ ಫೊಂಗ್ದೊಕ್ಕಿ. ಮಿಫಮರದ ರಾಜ್ಯಮಂತ್ರಿ ಸಾವಿತ್ರಿ ಥಾಕೂರ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಲಂಜಿಂಗ್ ಮಖಾದ ಭಾರತ ನುಪಿ ಸಿಂಗ್ನ ಶಕ್ತಿ ಪೀನವ ಅಮಸುಂಗ್ ಸೌಖತ್ ಥೊರಾಂಗಿ ಥವಕ್ತ ನುಪಿ ಸಿಂಗ್ನ ಲಂಜಿಂಗ್ ನವ ಫೈಕಲಿವ ಥವಕ್ ಥೊರಮ್ ಸಿಂಗ್ ಸಿಂಥಾದನ ವಾಂಗಾಂಕಿ. ಕೇಂದ್ರಗೆ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಂತ್ರಿ ಪ್ರಹ್ಲಾದ್ ಜೋಶಿನ ರಾಜ್ಯ ಖರಗಿ ಮರಿಲೆನ್ನುವ ಮಂತ್ರಿ ಸಿಂಗ್ ಅಮದಿ ಮಿಹುತ್ ಸಿಂಗ್ ಅವನುದನ ಫುಡ್ ಸೆಕ್ಯೂರಿಟಿಗೆ ಮತಾಂಗದ ಕನಕ್ರೆ. ನ್ಯೂ ದೆಹಲಿದ ಪಾಂಗ್ತೊಕ್ಕಿ ಮಿಫಮ್ ಅದುಗಿ ತುಂಗ್ದ ಶ್ರೀ ಜೋಶಿನ ಸೋಷಲ್ ಮೀಡಿಯಾದ ತಗಲಪ್ಪು ವರೋಲಮದ ಹಾಯ್. ಕೇರಳಂಗಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಂತ್ರಿಗೆ ಉನಬದ ರಾಜ್ಯದ ಫುಡ್ ಸೆಕ್ಯೂರಿಟಿಗೆ ಮರಿಲೆನ್ನ ತೆಂಗರಿವ ಸಮಸ್ಯಾಕಿಯಾಗಿ ಮತಾಂಗದ ವರಿಶಾನಕಿ. ತೆಲಂಗಾಣ ಮತ್ತು ಕರ್ನಾಟಕಕ್ಕೆ ಫುಡ್ ಅಂಡ್ ಸಿವಿಲ್ ಸಪ್ಲೈ

0: ꯑꯁꯤꯒꯨꯝꯕ ꯂꯧꯃꯤꯁꯤꯡꯅ ꯊꯦꯡꯅꯔꯤꯕ ꯑꯋꯥꯕ ꯀꯌꯥ ꯑꯁꯤ ꯀꯣꯛꯅꯅꯕ ꯁ꯭ꯀꯤꯝ ꯑꯁꯤꯒꯤ ꯃꯈꯥꯗ ꯃꯤꯌꯥꯝꯅ ꯈꯨꯗꯣꯡꯆꯥꯕ ꯂꯧꯕ ꯌꯥꯏ꯫ ꯃꯥꯅ ꯍꯥꯏ RCMꯒꯤ ꯐꯧ ꯊꯥꯕ ꯃꯇꯝꯗ ꯑꯃꯥꯡ-ꯑꯇꯥ ꯊꯣꯛꯂꯕꯗꯤ ꯏꯟꯁꯨꯔꯦꯟꯁ ꯑꯁꯤꯅ ꯀꯣꯟꯁꯤꯜꯂꯤ, ꯑꯗꯨꯕꯨ ꯍꯥꯏꯕ꯭ꯔꯤꯗ ꯃꯈꯜꯒꯤ ꯑꯣꯏꯅꯗꯤ ꯏꯟꯁꯨꯔꯦꯟꯁ ꯑꯁꯤꯅ ꯀꯣꯟꯁꯤꯜꯂꯣꯏ꯫ ꯔꯥꯏꯖ ꯑꯁꯤꯗ ꯂꯩꯔꯤꯕ ꯐꯣꯔꯦꯟ ꯃꯦꯗꯤꯀꯦꯜ ꯒ꯭ꯔꯦꯖꯨꯌꯦꯠ ꯏꯟꯇꯔꯟꯁꯤꯡꯒꯤ ꯄꯤꯐꯝ ꯊꯣꯛꯄ ꯁ꯭ꯇꯥꯏꯄꯦꯟ ꯑꯊꯨꯕ ꯃꯇꯝꯗ ꯄꯤꯊꯣꯛꯄꯤꯌꯨ ꯍꯥꯏꯅ ꯖꯦꯅꯤꯝꯁ ꯑꯃꯗꯤ CMCꯗ ꯏꯟꯇꯔꯟ ꯇꯧꯔꯤꯕ FMG ꯏꯟꯇꯔꯟꯁꯤꯡꯅ ꯉꯁꯤ ꯗꯤꯔꯦꯛꯇꯔꯦꯠ ꯑꯣꯐ ꯍꯦꯜꯊ ꯁꯔꯚꯤꯁꯦꯁꯀꯤ ꯃꯃꯥꯡꯗ ꯈꯣꯡꯖꯪ ꯆꯪꯁꯤꯟꯈ꯭ꯔꯦ꯫ ꯈꯣꯡꯖꯪ ꯑꯗꯨꯗ FMG's ꯗꯤꯖꯥꯔꯕ ꯗꯤꯒꯅꯤꯇꯤ, ꯅꯣꯠ ꯗꯤꯁꯀ꯭ꯔꯤꯃꯤꯅꯦꯁꯟ, ꯏꯀ꯭ꯋꯦꯜ ꯋꯥꯛ ꯏꯀ꯭ꯋꯦꯜ ꯁ꯭ꯇꯥꯏꯄꯦꯟ, ꯏꯀ꯭ꯋꯦꯜ ꯔꯦꯁꯄꯦꯛ ꯑꯃꯗꯤ ꯁ꯭ꯇꯣꯞ ꯑꯦꯛꯁꯄ꯭ꯂꯣꯏꯇꯤꯡ FMG's ꯍꯥꯏꯕꯅꯆꯤꯡꯕ ꯄ꯭ꯂꯦ ꯀꯥꯔꯗ ꯀꯌꯥ ꯄꯥꯏꯈꯤ꯫ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯍꯥꯏꯔꯤ ꯚꯥꯔꯠ ꯑꯃꯁꯨꯡ ꯑꯣꯁꯇ꯭ꯔꯦꯂꯤꯌꯥ ꯂꯩꯕꯥꯛ ꯑꯅꯤꯒꯤ ꯃꯔꯤ ꯑꯁꯤ ꯁꯤꯡꯊꯥꯅꯤꯡꯉꯥꯏ ꯑꯣꯏꯕ ꯑꯅꯧꯕ ꯄꯟꯊꯨꯞ ꯑꯃꯠꯇ ꯂꯥꯛꯂꯦ꯫ ꯑꯣꯁꯇ꯭ꯔꯦꯂꯤꯌꯥꯒꯤ ꯃꯥꯔꯕꯦꯜ ꯁ꯭ꯇꯦꯗꯤꯌꯝꯗ ꯉꯁꯤ ꯄꯥꯡꯊꯣꯛꯈꯤꯕ ꯃꯦꯜꯕꯔꯟ ꯃꯤꯠꯁ ꯃꯣꯗꯤ ꯍꯥꯏꯕ ꯍꯤꯔꯝꯗ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏ ꯃꯤꯐꯝ ꯑꯗꯨꯗ ꯚꯥꯔꯠ ꯃꯆꯥ ꯂꯥꯈ 10 ꯂꯩꯔꯤꯕ ꯑꯗꯨꯅ ꯂꯩꯕꯥꯛ ꯑꯅꯤꯒꯤ ꯃꯔꯨꯞ ꯃꯄꯥꯡ ꯑꯣꯏꯕꯒꯤ ꯌꯨꯝꯐꯝ ꯅꯤꯡꯊꯤꯅ ꯊꯣꯟꯕ ꯉꯝꯂꯦ꯫ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯧꯈꯤꯕ ꯆꯍꯤ 12 ꯑꯁꯤꯗ ꯑꯣꯁꯇ꯭ꯔꯦꯂꯤꯌꯥꯗ 3,00,000 ꯆꯠꯇꯨꯅ ꯂꯩꯕꯥꯛ ꯑꯗꯨꯒ ꯃꯔꯨꯞ ꯃꯄꯥꯡ ꯑꯣꯏꯕꯒꯤ ꯃꯔꯤ ꯅꯍꯨꯗꯅ ꯁꯥꯒꯠꯄ ꯉꯝꯕꯕꯨ ꯍꯦꯠ-ꯇ꯭ꯔꯤꯛ ꯈꯣꯡꯆꯠꯅꯤ ꯍꯥꯏꯅ ꯁꯤꯡꯊꯥꯔꯗꯨꯅ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏ ꯃꯍꯥꯛꯀꯤ ꯁꯔꯀꯥꯔꯅ ꯍꯧꯗꯣꯛꯄ ꯃꯦꯛ ꯏꯟ ꯏꯟꯗꯤꯌꯥ ꯍꯥꯏꯕ ꯋꯥꯈꯜꯂꯣꯟ ꯑꯗꯨ ꯉꯁꯤꯗꯤ ꯃꯥꯂꯦꯝꯒ꿤 ꯊꯥꯛꯇ ꯄꯨꯈꯠꯂꯛꯄ ꯉꯝꯂꯦ꯫ ꯃꯁꯤꯅ ꯏꯂꯦꯛꯇ꯭ꯔꯣꯅꯤꯛ ꯑꯣꯇꯣꯃꯣꯕꯥꯏꯜ ꯑꯃꯗꯤ ꯑꯅꯥ ꯂꯥꯏꯌꯦꯡꯒꯤ ꯍꯤꯗꯥꯛ ꯂꯥꯡꯊꯛ ꯁꯥꯕ ꯌꯥꯎꯅ ꯑꯇꯩ ꯍꯤꯔꯝ ꯀꯌꯥ ꯀꯣꯟꯁꯤꯟꯕ ꯉꯝꯂꯦ꯫ ꯂꯩꯕꯥꯛ ꯑꯁꯤꯅ ꯇꯦꯔꯣꯔꯤꯖꯝꯒꯤ ꯃꯥꯌꯣꯛꯇ ꯆꯠꯊꯕ ꯑꯣꯄꯔꯦꯁꯟ ꯁꯤꯟꯗꯨꯔ ꯃꯥꯏ ꯄꯥꯛꯅ ꯆꯠꯊꯗꯨꯅ ꯂꯩꯕꯥꯛ ꯑꯁꯤꯒꯤ ꯉꯥꯛꯁꯦꯜꯒꯤ ꯊꯧꯔꯥꯡ ꯃꯥꯂꯦꯝꯒꯤ ꯊꯥꯛꯇ ꯅꯤꯡꯊꯤꯅ ꯈꯪꯍꯟꯕ ꯉꯝꯂꯦ꯫ ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃꯃꯨꯛ꯫
1: NABH ꯐꯪꯂꯕ AOI ꯕꯥꯕꯤꯅꯥ ꯁ꯭ꯄꯦꯁꯤꯌꯦꯂꯤꯇꯤ ꯍꯣꯁꯄꯤꯇꯥꯜ ꯑꯁꯤꯗ ꯃꯦꯗꯤꯀꯦꯜ ꯁꯔꯖꯤꯀꯦꯜ ꯔꯦꯗꯤꯌꯦꯁꯟ ꯑꯣꯟꯀꯣꯂꯣꯖꯤ ꯅ꯭ꯌꯨꯀ꯭ꯂꯤꯌꯔ ꯃꯦꯗꯤꯁꯤꯟ ꯂꯥꯌꯦꯡꯕꯒꯤ ꯈꯨꯗꯣꯡꯆꯥꯕ ꯄꯤꯖꯔꯤ꯫ ꯁ꯭ꯇꯦꯠ ꯑꯁꯤꯗ ꯑꯍꯥꯟꯕ ꯑꯣꯏꯅ ꯊꯥꯏꯔꯣꯏꯗ ꯀꯦꯟꯁꯔꯒꯤ ꯑꯥꯌꯣꯗꯤꯟ ꯊꯦꯔꯥꯄꯤ ꯍꯧꯕꯒ ꯂꯣꯏꯅꯅ ꯀꯦꯟꯁꯔ ꯈꯪꯗꯣꯛꯅꯕ ꯄꯦꯠ ꯁꯤ.ꯇꯤ. ꯁ꯭ꯀꯦꯟ ꯂꯩꯔꯕ ꯍꯣꯁꯄꯤꯇꯥꯜꯅꯤ꯫ CMHT PMJAY ꯀꯥꯔꯗ ꯄꯥꯏꯕ ꯑꯃꯁꯨꯡ ꯒꯚꯔꯟꯃꯦꯟꯠ ꯑꯦꯝꯄ꯭ꯂꯣꯌꯤꯁꯤꯡꯒꯤꯁꯨ ꯂꯥꯌꯦꯡꯕꯗ ꯈꯨꯗꯣꯡꯆꯥꯕ ꯄꯤꯖꯔꯤ꯫ ꯗꯣꯛꯇꯔꯁꯤꯡꯅ ꯇ꯭ꯌꯨꯃꯔ ꯕꯣꯔꯗ ꯐꯝꯗꯨꯅ ꯑꯅꯥꯕꯁꯤꯡꯒꯤ ꯂꯥꯌꯦꯡꯗ ꯆꯥꯎꯅ ꯃꯇꯦꯡ ꯄꯥꯡꯂꯤ꯫ ꯑꯀꯨꯞꯄ ꯃꯔꯣꯜꯒꯤꯗꯃꯛ AOI ꯕꯥꯕꯤꯅꯥ ꯁ꯭ꯄꯦꯁꯤꯌꯦꯂꯤꯇꯤ ꯍꯣꯁꯄꯤꯇꯥꯜ, ꯁꯖꯤꯕꯥ ꯖꯦꯜ ꯔꯣꯗ, ꯈꯥꯕꯩꯁꯣꯏ, ꯏꯝꯐꯥꯜ ꯏꯁꯇ ꯇꯥꯟꯅꯕꯤꯌꯨ꯫
2: Department of Information and Technology na miyam ki damak puzarakli e-seba Manipur.
3: Certificate tantok pagi, document loktok pagi, employment exchange ki service sing, pum namak online da apply taubi yaragani.
2: Meri pehchan oina, Aadhaar authentication tauraga raibamong da login taubiyo. Adomgi maru eba document sing, DigiLocker integration tauduna secure oina digitally season abasu yare.
3: Central Limited State ki lairiba government service sing, umang integration ki mateng na irai line access taubusu yaragani.
2: Adom na hangningba wahang singgi damak AI chatbox support su hapchari. Masida natana WhatsApp governance ki khuthangda adom ki phone da notification update lakhan basu yare.
3: Aduna season abiyu government ki service sing bu miyam da hena naksil halliba.
2: E-seva Manipur.
0: ಆಕಾಶವಾಣಿ ಇಂಫಾಲ್ದಗಿ ಪಾವ್ ತಾಬಿರಿ. ಭಾರತಗೆ ಸೆಕ್ಯೂರಿಟಿ ಸೋನ್ಗದ ಥಬಕ್ ಥೊರಮ ಮತ ಮ್ಯಾನ್ಮಾರ್ಗೆ ಲಂದಗಿ ಸತಹಲ್ವೈ ಹಾಯ್ನ ಮ್ಯಾನ್ಮಾರ್ನ ಭಾರತ ಥಾಜಬ ಪಿಖ್ರೆ. ನೈ ದಿಲ್ಲಿದ ಪಾಂಕ್ತೋಕಿಬ ಕುಲುಮ್ದೊಯ್ಸುಬ ಭಾರತ ಅಮಸುಂಗ್ ಮ್ಯಾನ್ಮಾರ್ಗೆ ಜಾತಿಗೆ ಮಿಫಮ್ದ ವಾಫಮ್ ಅಸಿ ಮ್ಯಾನ್ಮಾರ್ನ ಪುಂಗ್ದೊಕಿಬನಿ. ಮಿಫಮ್ ಅದು ಕೇಂದ್ರಗೆ ಹೋಮ್ ಸೆಕ್ರೆಟರಿ ಗೋವಿಂದ್ ಮೋಹನ್ ಅಮಸುಂಗ್ ಮ್ಯಾನ್ಮಾರ್ಗೆ ಹೋಮ್ ಅಫೇರ್ಸ್ಗೆ ಡೆಪ್ಯೂಟಿ ಮಿನಿಸ್ಟರ್ ಮೇಜರ್ ಜನರಲ್ನ ಪೂರ್ಣ ಸಭಾಪತಿ ಒಯ್ದುನ ಪಾಂಕ್ತೋಕಿಬನಿ. ಮಿಫಮ್ ಅದುದ ಮೈಕೈ ಅಲಿನ ಹೌಜಿಗ್ ಓರಿಬ ಇಂಡೋ ಮ್ಯಾನ್ಮಾರ್ ಬೋರ್ಡರ್ ಮ್ಯಾನೇಜ್ಮೆಂಟ್, ಕ್ರಾಸ್ ಬೋರ್ಡರ್ ಇನ್ಸರ್ಜೆನ್ಸಿ, ಡ್ರಗ್ ಟ್ರಾಫಿಕಿಂಗ್, ಲೋನ್ ಖುಜುಖುಲಾಯಿ ಲಲೋನ್ಬ ಅಮದಿ ಇಂಟೆಲಿಜೆನ್ಸ್ಗೆ ಮತಾಂಗದ ಅಮಗ ಅಮಗ ಇ ಪಾವ್ ಫೌದೋ ಫೌಜಿನ್ ತಂಗ್ನನಬಗಿ ಮತಾಂಗದಸು ಕುಬ್ನ ಖನಕಿ. ಗುಜರಾತ್ ಪುಲಿಬಾಗ್ ಅಸಿಗಿ ಖ್ವಾಯ್ದಗಿ ಮಂಗ್ಜಲ್ ಥಾಬ ಡೇಟಾ ಸೆಂಟರ್ ಅಮದಿ AI ಹಬ್ ಓಹಿನಬ ಗುಜರಾತ್ ಸರ್ಕಾರನ ಪಾಂದಮ್ ಥಮ್ಲಿ. ಗುಜರಾತ್ ಸರ್ಕಾರ ಗಸಿ ರಾಜ್ಯ ಅದುಗಿ ಗಾಂಧಿನಗರದಲ್ಲಿರುವ ಮಹಾತ್ಮ ಮಂದಿರದ ಬಿಕ್ಸಿತ್ ಗುಜರಾತ್ ಡೇಟಾ ಸೆಂಟರ್ ಪೋಲಿಸಿ 2026 ಕುನ್ಮಾರ್ಪನ್ ಹೌದೋಕ್ರೆ. ಥೌಸಲ್ ಅಸಿ ಹೌದೋಪಕ ಲೋನಿನ ಗಿಗಾವಾಟ್ ನಿಪಾನ್ಗೆ ಕಪಾಸಿಟಿ ಯಹೋನಬ ಪಾಂದಮ್ ಥಮ್ಲಿ. ಮಸಿಗಿದಮಗ್ ಸರ್ಕಾರನ ಲುಪಾ ಕೋಟಿ ಲಾಖ 6 ಥದಬಗ ಲೋನಿನ ರಾಜ್ಯ ಅದುಗಿ ನಹಕಯ ಥಬಕ್ ಪೀಲನಬ ಹೊನ್ನರಿ. ಹೌಜಿಕ್ ಸಾನಬಗಿ ಪಾವ್ ವೈಖೋಮ್ ಚಿತ್ರಧನಿದಗಿ.
4: ಫಿಫಾ World Cup ki ahanba quarter final match ngasi noyai matung pung ama makaida France ka Morocco ga sanagani ani shuba quarter final match tana Spain amasung Belgium sanagani ahum shuba quarter final match Norway amasung England sanagani mari shuba quarter final match tana Argentina amadi Switzerland sanagani team sing asi dagi karaklaba team sing na semi final tha asi ki tara manga amasung tara turuk ta sanaduna final tha asi ki kunda sanagani Sri Sri Gopal Dev Kankuna Sindhu na tara shuba late mangsa tabam ipo yai ma endpoint abati Memorial League kam no